ಏಕಸಾಂಗತಿ ವಶೀಕರಣ ಸ್ತಂಭನ ಮೋಹನ ಉಚ್ಚಾಟನ ನಾನಾ ಚಟಕೆ ಆಪಣ ಸ್ವಯನಿರುಪತಿ ಐಸೆ ಉಪದೇಶಾಂಚಿ ಸ್ಥಿತಿ ಪುರೆ ಆತಾ ಸಾಂಗೋ ಕಿತಿ ಐಸೆ ಹೆ ಉಪದೇಶ ಅಸತಿ ಅಸಂಖ್ಯಾತ ಐಸೆ ಉಪದೇಶ ಅನೇಕ ಪರಿ ಜ್ಞಾನೆ ವೀಣ ನಿರಾರ್ಥಕ ಯೇ ವಿಷಯ ಅಸೆ ಏಕ ಭಗವದ್ ವಚನ ನಾನಾ ಶಾಸ್ತ್ರ ಪಠೇ ಲೋಕೋ ನಾನಾ ದೈವತ ಪೂಜನ ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಶೈವ ಶಾಕ್ತಾಗಮಾದ್ಯ ಯೇ ಅನ್ಯೇ ಚ ಬಹುಮತ ಅಪಭ್ರಂಶ ಸಮಾಸ್ತೆ ಅಪಿ ಜೀವಾನಾಂ ಭ್ರಾಂತೇ ಚ ಸಾಮ ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿದ ಮುಕ್ತಮಂ ಯಾ ಕಾರಣೆ ಜ್ಞಾನಾ ಸಮಾನ ಪವಿತ್ರ ಉತ್ತಮ ನ ದಿಸೆ ಅನ್ನ ಮಣವನ ಆಧಿ ಆತ್ಮಜ್ಞಾನ ಸಾಧಿಲೆ ಪಾಹಿಜೆ ಸಕಳ ಉಪದೇಶೀ ವಿಶೇಷ ಆತ್ಮಜ್ಞಾನಾಚ ಉಪದೇಶ ಯೇ ವಿಷಯೀ ಜಗದೀಶ ಬಹುತ ಠಾಯಿ ಬೋಲಿಲಾ ಆತ್ಮಜ್ಞಾನಾಚ ಮಹಿಮಾ ನಿರ್ಣಯ ಚತುರ್ಮುಖ ಬ್ರಹ್ಮ ಪ್ರಾಣಿ ಬಾಪುಡಾ ಜೀವಾತ್ಮ ಕಾಯ ಜಾಣೆ ಸಕಳ ತೀರ್ಥಾಂಚಿ ಸಂಗತಿ ಸ್ನಾನ ಜ್ಞಾನಾಚಿ ಫಲಶ್ರುತಿ ತ್ಯಾಹುನಿ ಜ್ಞಾನಾಚಿ ಸ್ಥಿತಿ ವಿಶೇಷ ಕೋಟಿಗುಣೆ ಮಣವನಿ ಜೆ ಆತ್ಮಜ್ಞಾನ ತೆ ಗಹನಾ ಹುನಿ ಗಹನ ಏಕ ತಯಾಚೆ ಲಕ್ಷಣ ಸಾಂಗಿಜೇಲ. ಪಾಚವ್ಯಾ ದಶಕಾಮದೆ ಅಣಿ ಯಾ ಚೌಥ್ಯಾ ಸಮಾಸಮದೆ ಉಪದೇಶ ಮಂತ್ರಾವಿಷಯಿ ಸಮರ್ಥಾನ್ನಿ ವಿವಿಧ ರೀತ್ಯಾ ಶ್ರವಣ ಕೇಲೆ ಆಹೆ, ನಿರೂಪಣ ಕೇಲೆ ಆಹೆ. ಅಣಿ ಹೆ ಆತ್ಮಧ್ಯಾನ ಗಹನಾ ಹುನಿ ಗಹನ ಮ್ಹಣ್ಜೆ ಅತ್ಯಂತ ಗೂಢ ಅಸೆ ಆಹೆ ಅಣಿ ತೆ ಸರ್ವಾನ್ನಾ ಅರ್ಥ್ಯಾತಚ್ ಉಮಜಣ್ಯಾ ಜೋಗಿ ನಾಹಿ. ಇತಿ ಶ್ರೀ ದಾಸಬೋಧೆ ಗುರುಶಿಷ್ಯ ಸಂವಾದೆ ಉಪದೇಶ ನಾಮ ಸಮಾಸ ಚೌಥ. ಜಯ ಜಯ ರಘುವೀರ ಸಮರ್ಥ.